0: ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಅಂಬಯ್ಯ ನೂಲಿ ಅವರು ಹಾಡಿರುವ ಬಸವಣ್ಣನವರ ವಚನ ನಾದಪ್ರಿಯ ಶಿವನೆಂಬರು. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ನಾದಪ್ರಿಯ ಶಿವನೆಂಬರು, ರಿಟನ್ ಬೈ ಬಸವಣ್ಣ, ಸಂಗ್ ಬೈ ಅಂಬಯ್ಯ ನೂಲಿ.

ಸಮುದಾಯ ಬಸವಲಿಂಗ ಶರಣರು ಬರೆದಿರುವ ಸಾಂಪ್ರದಾಯಿಕ ಗೀತೆ ವೃಂದಗಾನದಲ್ಲಿದೆ. ನೌ ಲೆಟ್ ಇಸ್ ಲಿಸನ್ ಟು ಅ ಟ್ರೆಡಿಷನಲ್ ಸಾಂಗ್ ಸಾಂಗ್ ಇನ್ ಕೋರಸ್ ಓಂ ನಮಃ ಶಿವಾಯ.

ಶಿವನ ನೋಡಿರೊ ಇಂದು. ಹಾಡಿದ್ದಾರೆ ಎಂ ರಾಘವೇಂದ್ರ, ರಚನೆ ವಿಜಯದಾಸರು. ಶಿವನ ನೋಡಿರೋ ಇಂದು ಸಂಗ್ ಬೈ ಎಂ ರಾಘವೇಂದ್ರ, ರಿಟನ್ ಬೈ ವಿಜಯದಾಸ.

என்ன தந்தை, என்ன தாயி, என்ன பந்துவே நீ. ಪ್ರಸನ್ನ ವೆಂಕಟದಾಸರ ರಚನೆ, ಹಾಡಿದ್ದಾರೆ ಶ್ರೀರಕ್ಷ ಅರವಿಂದ್ ಮತ್ತು ಮಾಲಿನಿ ಕೇಶವ ಪ್ರಸಾದ್. ಶ್ರೀರಕ್ಷ ಅರವಿಂದ್ ಅಂಡ್ ಮಾಲಿನಿ ಕೇಶವ ಪ್ರಸಾದ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪ್ರಸನ್ನ ವೆಂಕಟದಾಸ. ಎನ್ನ ತಂದೆ, ಎನ್ನ ತಾಯಿ, ಎನ್ನ ಬಂಧುವೇ ನೀ.

ಸರ್ವಮಂಗಳ ಶಂಕರವರ ದನಿಯಲ್ಲಿ ಬಸವಣ್ಣನ ವಚನ, ವಚನದಲ್ಲಿ ನಾಮಾಮೃತ ತುಂಬಿ. ವಚನದಲ್ಲಿ ನಾಮಾಮೃತ ತುಂಬಿ. ವಚನ ರಿಟನ್ ಬೈ ಬಸವೇಶ್ವರ, ಸಂಗ್ ಬೈ ಸರ್ವಮಂಗಳ ಶಂಕರ್.

ಉಮಾ ಗೋಪಾಲ ಸ್ವಾಮಿ ಅವರ ಸ್ವರದಲ್ಲಿ ನಿನ್ನ ಮಗನೇನಿ ಗೋಪಿ ರಚನೆ ವ್ಯಾಸರಾಯರು. ನಿನ್ನ ಮಗನೇನಿ ಗೋಪಿ ರಿಟನ್ ಬೈ ವ್ಯಾಸರಾಯ ಸಂಗ್ ಬೈ ಉಮಾ ಗೋಪಾಲ ಸ್ವಾಮಿ.

ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ಜಗನ್ನಾಥದಾಸರ ರಚನೆ ಹಾಡಿದ್ದಾರೆ ಎಚ್ ವಿ ವಾಣಿ. ಎಚ್ ವಿ ವಾಣಿ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಜಗನ್ನಾಥದಾಸ ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ.

ಪಿಎಸ್ ನಾಗರಾಜ್ ಅವರ ಕಂಠದಲ್ಲಿ ಪುರಂದರದಾಸರ ರಚನೆ ಕರುಣಿಸಿ ಕೇಳೋ ಕರುಣಿಗಳ ರಸನೆ. ಕರುಣಿಸಿ ಕೇಳೋ ಕರುಣಿಗಳ ರಸನೆ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಪಿಎಸ್ ನಾಗರಾಜ್.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime, any music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಗಾಯತ್ರಿ ಚಂದ್ರಶೇಖರ್, ಭಾಗವಹಿಸುತ್ತಾರೆ ಸುಬ್ಬಲಕ್ಷ್ಮಿ ಕೃಷ್ಣಮೂರ್ತಿ.
1: ನಮಸ್ತೆ ಟೀಚರ್.
2: ನಮಸ್ಕಾರ, ಕುಳಿತುಕೊಳ್ಳಿ. ಇವತ್ತು ಅಮೃತ ಗುರುಕುಲ ಸಂಗೀತ ಪಾಠ ಪ್ರೋಗ್ರಾಮ್ ಅಲ್ಲಿ ಮುತ್ಸ್ವಾಮಿ ದೀಕ್ಷಿತರದ ಪಾಹಿಮಾಂ ರತ್ನಾಚಲ ನಾಯಕ ಮುಖಾರಿ ರಾಗ ಕೀರ್ತನೆ, ಇದು ಆದಿತಾಳ ಎರಡು ಕಳೆಯಲ್ಲಿದೆ, ವಿಳಂಬಕಾಲ ಕೀರ್ತನೆ, ಇದನ್ನ ಶುರು ಮಾಡ್ತಾ ಇದ್ದೀನಿ. ಮುಖಾರಿ ರಾಗ ಪರಿಚಯ ಇದೆಯಾ?
1: ಪರಿಚಯ ಇದೆ.

0: ಎಂದು ಹೇಳಬಹುದು.
1: ಹಾಡಬಹುದು.
0: ಬುಖಾರಿ ರಾಗ ಇದರಲ್ಲಿ ಏನೇನು ಕೀರ್ತನೆಗಳು ನಿಮಗಾಗಿದೆ?
1: ತ್ಯಾಗರಾಜಸ್ವಾಮಿದು ಎಂತ ನಿನ್ನೆ, ಆಮೇಲೆ ಶಿವಕಾಮ ಸುಂದರಿ ಜಿ ಎನ್ ಬಿ ಅವರದು,
0: ಪಾಪನಾಶಂ ಶಿವನ
1: ಕೀರ್ತನೆ ಆಗಿದೆ.
0: ವೆರಿ ಗುಡ್. ಮುಖಾರಿ ರಾಗದ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಇದ್ದೀನಿ. ಮುಖಾರಿ 20ನೇ ಮೇಳಕರ್ತ ನಟಭೈರವಿಯಲ್ಲಿ ಜನ್ಯ ಭಾಷಾಂಗ ರಾಗ, ರಕ್ತಿರಾಗ. ನಟಭೈರವಿ ಜನ್ಯ ಎಂದು ತಕೊಂಡ್ರೆ ಇದರಲ್ಲಿ ಅನ್ಯ ಸ್ವರ ಬರುವುದು ಚತುಶ್ರುತಿ ದೈವತ. ಕೆಲವರು ಹೇಳುವುದು ಕರಹರ ಪ್ರಿಯನಲ್ಲಿ ಜನ್ಯ ಎಂದು. ಹಂಗ್ ಹೇಳಿದಾಗ ಇದರಲ್ಲಿ ಅನ್ಯ ಸ್ವರ ಬರುವುದು, ಭಾಷಾಂಗ ಸ್ವರ ಬರುವುದು ಶುದ್ಧ ದೈವತ. ಏನೇನು ಸ್ವರಗಳು ಬರುತ್ತೆ ಅಂದ್ರೆ ಚತುಶ್ರುತಿ ಋಷಭ, ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಶುದ್ಧ ದೈವತ, ಚತುಶ್ರುತಿ ದೈವತ, ಕೈಶಿಕಿ ನಿಷಾದ, ಅವರೋಹಣ ಸಂಪೂರ್ಣ. ಇದರಲ್ಲಿ ಬೇಕಾದಷ್ಟು ಕೃತಿಸಿದೆ. ಮುಖ್ಯವಾಗಿ ವರ್ಣನೂ ಇದೆ. ವರ್ಣ ಪಟ್ಟಣಂ ಸುಬ್ರಹ್ಮಣ್ಯರದು. ಮುಖಾರಿ ರಾಗದಲ್ಲಿ ಏರಾ ನಾ ಪೈ ಎಂದು ಒಂದು ವರ್ಣ ಇದೆ. ತ್ಯಾಗರಾಜ ಸ್ವಾಮಿಗಳು 10 ಕೀರ್ತನೆಗಳು ಹಾಕಿದ್ದಾರೆ. ಎಂತ ನಿನ್ನೆ, ಕಾರುಬಾರು ಸೇಯವಾರು, ಕ್ಷೀಣಮೈ ತಿರುಗ, ಸರಸೀರು ಹಾಸನ ರಾಮಯ್ಯ, ಸಂಗೀತ ಶಾಸ್ತ್ರ ಜ್ಞಾನಮು, ಮುರಿಪೆ ಮೋಗಲಿಗೆ, ಇಂತಹ ಸುಮಾರು ಕೀರ್ತನೆಗಳು ಹಾಕಿದ್ದಾರೆ. ದೀಕ್ಷಿತರವರು

ಗೋವಿಂದರಾಜಂ ಉಪಾಸ್ಮಹೆ ನಿತ್ಯಂ, ಆಮೇಲೆ ಈಗ ನಾವು ಶುರು ಮಾಡ್ತಾ ಇರುವ ಪಾಹಿಮಾಂ ರತ್ನಾಚಲ ನಾಯಕ ಮುಂತಾದ ಕೃತಿಗಳು ಹಾಕಿದ್ದಾರೆ. ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಎಪ್ಪುಡು ಕೃಪ ಎಂಬ ಕೀರ್ತನೆಯನ್ನು ಹಾಕಿದ್ದಾರೆ. ಶ್ಯಾಮಶಾಸ್ತ್ರಿಗಳು ಪಾಲಿಂಪಮ್ಮ ಈ ಕೃತಿ ಹಾಕಿದ್ದಾರೆ. ಸುಬ್ರಾಯ ಶಾಸ್ತ್ರಿಗಳು ಏಮನಿನ್ನೆ ಮಹಿಮ ಈ ಕೃತಿ ಹಾಕಿದ್ದಾರೆ. ಸ್ವಾತಿ ತಿರುನಾಳದು ಪಾಹಿ ಸದಾ ಎಂದು ಒಂದು ಕೃತಿ ಇದೆ. ಇದನ್ನು ಬಿಟ್ಟು ತುಂಬ ಪಾಪ್ಯುಲರ್ ಆಗಿ ತಮಿಳ್ ಕೀರ್ತನೆಸ್ ಎಂದ ವಿಧಂ, ಶಿವಕಾಮ ಸುಂದರಿ, ಚರಣಮಯ್ಯಪ್ಪ, ಎನ್ರೈಕ ಶಿವಕೃಪ ಇವರುಮೋ, ಇದೆಲ್ಲ ತುಂಬ ಪಾಪ್ಯುಲರ್ ಆಗಿ ಕಾನ್ಸರ್ಟ್ ಸ್ಟೇಜಲ್ಲಿ ಬರ್ತಾ ಇದೆ. ಆಮೇಲೆ ಉಗಾಭೋಗಗಳು, ಬೇಕಾದಷ್ಟು ದೇವರ ನಾಮಗಳು, ಆಮೇಲೆ ವಿರುತ್ತಮ್ ಎಂದು ಹಾಡ್ತಾ ಇರುವುದು, ಇದರಲ್ಲೆಲ್ಲ ಈ ಮುಖಾರಿ ರಾಗ ತುಂಬ ಪಾಪ್ಯುಲರ್ ಆಗಿ ರಂಗ ಸಂಗೀತದಲ್ಲೂ ಇದು ತುಂಬ ಪಾಪ್ಯುಲರ್ ರಾಗ. ಒಂದು ಶೋಕರಸ, ಕರುಣಾರಸ ಇದೆಲ್ಲ ಬರಲಿಕ್ಕೆ ಇದನ್ನು ತುಂಬ ಉಪಯೋಗ ಪಡಿಸ್ತಾರೆ. ಇನ್ನೊಂದು ಇದರಲ್ಲಿ ಏನಂದರೆ, ಒಂದು 1920-30 ಶತಕಗಳಲ್ಲಿ ಇದನ್ನು ವಿಸ್ತಾರವಾಗಿ ಹಾಡಿ ಅದನ್ನು ಒಳ್ಳೆಯ ಸೃಜನಶೀಲೆಯಿಂದ ಚೆನ್ನಾಗಿ ಕಲ್ಪನಾ ಅಭಿವೃದ್ಧಿ ಮಾಡಿ ಅದನ್ನು ಹಾಡಿದ ಕಲಾವಿದರು, ಮಹಾನ್ಗಳು ಎಷ್ಟೋ ಜನ ಇದ್ದರು. ಅದಕ್ಕೆ ನೋಡಿದರೆ ಈ ಕಾಲದಲ್ಲಿ ಮುಖಾರಿ ರಾಗದನ್ನು ಅಷ್ಟು ವಿಸ್ತಾರವಾಗಿ ಹಾಡುವವರು ಕಮ್ಮಿ ಆಗಿಬಿಟ್ಟಿದ್ದಾರೆ ಎಂದೇ ಹೇಳಬೇಕು. ಬಟ್ ಈಗ ನಾವು ಶುರು ಮಾಡುವ ಕೃತಿ ಮುಖಾರಿಯಲ್ಲಿ ಏನೇನು ಸ್ಕೋಪ್ ಇದೆಯೋ ಅದನ್ನು ಪೂರ್ತಿ ಎತ್ತಿ ಹಿಡಿಯುತ್ತೆ ಎಂದು ಹೇಳಬೇಕು. ಈಗ ಕೀರ್ತನೆಯನ್ನು ಶುರು ಮಾಡ್ತಾ ಇದ್ದೀನಿ. ಸಮದಲ್ಲಿ ಫಸ್ಟು ಶುರುವಾಗುತ್ತೆ.

0: ಇಲ್ಲಿಗೆ ಇವತ್ತಿನ ಪಾಠವನ್ನು ನಿಲ್ಲಿಸ್ತೀವಿ. ಮುಂದಿನ ತರಗತಿಯಲ್ಲಿ ಅನುಪಲವೇ ಶುರು ಮಾಡೋಣ.
1: ಆಯ್ತು, ನಮಸ್ತೆ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗಾಯತ್ರಿ ಚಂದ್ರಶೇಖರ್, ಭಾಗವಹಿಸಿದವರು ಸುಬ್ಬಲಕ್ಷ್ಮಿ ಕೃಷ್ಣಮೂರ್ತಿ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಆಭೋಗಿ ಅಲಾಪ್ ಜೋಡ್ ರೂಪರ್ ತಾಲ್ನಲ್ಲಿ ನಿಬದ್ಧವಾಗಿದೆ.
4: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ರಾಗ್ ಅಭೋಗಿ ಅಲಾಪ್ ಜೋಡ್ ಗತ್ ಇನ್ ರೂಪಕ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶಿವನಾರಾಯಣ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮುಲ್ತಾನಿ ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಿವನಾರಾಯಣ್. Continuing the concert, now listen to Rag Multani, Alap Jod, Gatin Vilambit and Dhrut Teen Taal.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ನಾರಾಯಣ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಿವನಾರಾಯಣ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ನಾರಾಯಣ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಿವನಾರಾಯಣ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನಿಂದ ಕೇಳಿ ಅವಧರಿಸುವ ಅಮರನಾರಾಯಣ ವಿಶೇಷ ಕಾರ್ಯಕ್ರಮ ಸರಣಿ. ಆಕಾಶವಾಣಿ
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ
2: ಅವಧರಿಸುವ ಅಮರನಾರಾಯಣ ಕಾರ್ಯಕ್ರಮ ಸರಣಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ.
2: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
2: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ.
2: ನಿರ್ಮಾಣ ಕೆಎಲ್ ರಾಜೇಶ್ವರಿ.

ಕೈವಾರ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಒಂದು ಹೋಬಳಿ ಕೇಂದ್ರ. ಒಂದು ಕಾಲಕ್ಕೆ ನೆರೆಹೊರೆಯ ಗ್ರಾಮಗಳನ್ನು ಒಳಗೊಂಡು ದೇಶೀಯ ಸಂಸ್ಥಾನವಾಗಿ ವೈಭವೋಪೇತವಾಗಿ ಮೆರೆಯುತ್ತಿತ್ತು. ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಹೊಂದಿರುವ ಈ ಕ್ಷೇತ್ರ ಅನೇಕ ರಾಜಮನೆತನಗಳ ಗಮನವನ್ನು ಸೆಳೆದಿತ್ತು ಎಂಬುದನ್ನು ಪುಷ್ಟೀಕರಿಸುವ ಹಲವಾರು ಶಾಸನಗಳು, ಭಗ್ನಾವಶೇಷ ಸ್ಥಿತಿಯಲ್ಲಿರುವ ಕೋಟೆ, ಸಮೀಪದ ಅಂಬಾಜಿ ದುರ್ಗ ಮತ್ತು ರಹಮಾನ್ ಘಡ ಇವುಗಳಲ್ಲಿ ದೊರೆಯುತ್ತವೆ. ಪರ್ವತದ ಸಾಲುಗಳಿಂದ ಆವೃತವಾಗಿ ರಮ್ಯ ರಮಣೀಯ ಪ್ರಕೃತಿಯ ಮಡಿಲಿನಲ್ಲಿ ಶಿಶುವಿನಂತೆ ಇರುವ ಈ ಕ್ಷೇತ್ರ ಅಮರ ನಾರಾಯಣ ಸ್ವಾಮಿಯ ಆವಾಸ ಸ್ಥಾನ. ಕೈವಾರ ಶ್ರೀಕ್ಷೇತ್ರಕ್ಕೆ ಅನ್ವಯಿಸುವಂತಹ ಅನೇಕ ಸ್ಥಳ ಪುರಾಣಗಳು ಇವೆ. ಕೃತಯುಗದಲ್ಲಿ ದೇವೇಂದ್ರ ದಧೀಚಿ ಮುನಿಯ ಬೆನ್ನುಮೂಳೆಯನ್ನು ವಜ್ರಾಯುಧವಾಗಿ ಮಾಡಿಕೊಂಡು ವೃತ್ರಾಸುರನನ್ನು ಸಂಹರಿಸಿದ. ಹತ್ಯಾದೋಷ ನಿವಾರಣಾರ್ಥವಾಗಿ ಸ್ವಹಸ್ತದಿಂದ ಅಮರಪತಿ ನಾರಾಯಣ ಶ್ರೀದೇವಿ ಭೂದೇವಿಯರನ್ನು ಪ್ರತಿಷ್ಠಾಪಿಸಿದ ಕಾರಣ ಇದು ಕೈವರ ಎಂಬ ಹೆಸರು ಪಡೆದಿದೆ. ಈ ಶುಭ ಕಾರ್ಯವನ್ನು ನೋಡುವ ಸಲುವಾಗಿ ಸೂರ್ಯದೇವ ಕ್ಷಣಕಾಲ ಅಂತರಿಕ್ಷದಲ್ಲಿ ತನ್ನ ರಥವನ್ನು ನಿಲ್ಲಿಸಿರಲು ಅವನ ರಥದ ಒಂದು ಚಕ್ರದ ನೆರಳು ಬಿದ್ದು ಈ ಪ್ರದೇಶ ಏಕಚಕ್ರಪುರ ಎಂಬ ಹೆಸರನ್ನೂ ಪಡೆದಿದೆ ಎನ್ನುವುದು ಇಲ್ಲಿಯ ಸ್ಥಳ ಪುರಾಣ. ಬಕಾಸುರನನ್ನು ವಧಿಸಿ ಅವನನ್ನು ಗುಹೆಯೊಂದರಲ್ಲಿ ತಳ್ಳಿ ನಂತರ ಭೀಮ ಹತ್ಯಾದೋಷ ನಿವಾರಣಾರ್ಥವಾಗಿ ಶಿವಲಿಂಗವನ್ನು ಪ್ರತಿಷ್ಠಿಸಿದ ಎಂದು ಸ್ಥಳ ಪುರಾಣ ತಿಳಿಸುತ್ತದೆ. ಭೀಮನನ್ನು ಅನುಸರಿಸಿ ಉಳಿದ ಪಾಂಡವರು ತಮ್ಮ ತಮ್ಮ ಹೆಸರಿನಲ್ಲಿ ಒಂದೊಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ. ಇದರೊಡನೆ ಪಾರ್ವತಿ ಅಮ್ಮನವರ ಆಲಯವೂ ಇದೆ. ನಾರಾಯಣ ಯತೀಂದ್ರರ ಈ ಕೀರ್ತನೆ ಕೈವಾರದ ಸೌಂದರ್ಯ ಹಿರಿಮೆಗಳನ್ನು ಹೀಗೆ ಸಾರುತ್ತದೆ.

ಮುತ್ತೈದೆಯ ಸೌಮಾಂಗಲ್ಯದ ಕುರುಹುಗಳಾದ ಬಳೆ, ಹೂವು, ಅರಿಶಿನ, ಕುಂಕುಮ, ಕಾಲುಂಗುರ, ಮಾಂಗಲ್ಯ ಇತ್ಯಾದಿಗಳನ್ನು ಒದಗಿಸುತ್ತಿದ್ದ ಸನಾತನ ಧರ್ಮದ ಪ್ರಕಾರ ವೈಶ್ಯವರ್ಣಕ್ಕೆ ಸೇರುವ ಬಣಜಿಗರಾದ ಕೊಂಡಪ್ಪ ಮುದ್ದಮ್ಮ ದಂಪತಿಗಳ ಪುತ್ರರಾಗಿ ಕ್ರಿಸ್ತಶಕ 1726ರಲ್ಲಿ ನಾರಾಯಣರ ಜನನ. ಇವರ ಜನನ ಕಾಲದಲ್ಲಿಯೇ ತಾಯಿ ಮೃತಳಾದಳು. ಪತ್ನಿಯಲ್ಲಿ ಅಪಾರ ಪ್ರೇಮ ಹೊಂದಿದ್ದ ಕೊಂಡಪ್ಪನು ಆ ಕ್ಷಣದಲ್ಲಿಯೇ ದೈವಾಧೀನನಾಗಲು ನವಜಾತ ಶಿಶು ಊರವರೆಲ್ಲರ ಮನೆಯ ಮಗುವಾಗಿ ಜಾತಿ ಭೇದಗಳಿಲ್ಲದೆ ಅಮರ ನಾರಾಯಣ ಸ್ವಾಮಿಯ ಭೀಮಲಿಂಗೇಶ್ವರನ ಪರಮ ಭಕ್ತನಾಗಿ ನಾರಾಯಣ ಎಂಬ ಹೆಸರಿನಿಂದ ಬೆಳೆದ. ಲೌಕಿಕ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ನೀಡದೆ ನಾರಾಯಣ ಪಾರಮಾರ್ಥಿಕತೆಯತ್ತ ಒಲಿದ. ದೇವಾಲಯದಲ್ಲಿದ್ದ ಸದ್ವರ್ತನೆ ಸದ್ವಿಚಾರಗಳಿದ್ದ ಅರ್ಚಕರ ಸಹವಾಸದಲ್ಲಿ ಜೀವನದ ಮರ್ಮವನ್ನು ಅರಿಯುವ ನಿಟ್ಟಿನಲ್ಲಿ ಸಾಗಿದ.

చదువులన్నీ చదివి చదివి చచ్చిపోయేదింతే గాని గుట్టు తెలిపే గురుడు గల్గితే చూడవచ్చును సులభమున్నది. ಇಂತಹ ಆಲೋಚನಾ ಲಹರಿಯಲ್ಲಿ ಮನವಿತ್ತಿದ್ದ ನಾರಾಯಣ ಬಾಲ್ಯದಿಂದಲೇ ಭಗವನ್ನಾಮ ಸಂಕೀರ್ತನ, ಭಗವದ್ಭಕ್ತರ ಕಥಾಶ್ರವಣ ಮತ್ತು ಭಗವಂತನ ಸೇವೆಯಲ್ಲಿ ನಿರತನಾದ. ಶಾಸ್ತ್ರ ವಾಸನಲೆನ್ನಿ ನೇರ್ಚಿನ ತಂಗಿಡಿ ಪೂವಲ ವಾಸನ, ಯೋಗಿ ಜನುಲಕು ಎರುಕ ವಾಸನ ಅಮರ ಶ್ರೀ ನಾರಾಯಣ ಎಂಬ ನಿಶ್ಚಯ ಜ್ಞಾನವಿದ್ದ ನಾರಾಯಣ ಕೇವಲ ಭಗವಂತನನ್ನು ಆಶ್ರಯಿಸಿ ಅವನ ಸಂಕೀರ್ತನೆಯಲ್ಲಿಯೇ ತಮ್ಮ ವರ ಕವಿತ್ವದ ಸಾಮರ್ಥ್ಯವನ್ನು ವಿನಿಯೋಗಿಸುವವರ ಬಗ್ಗೆ ಹೀಗೆ ಹಾಡಿದ್ದಾರೆ.

ಲೌಕಿಕ ವಿದ್ಯೆಯಲ್ಲಿ ಯಾವ ಆಸಕ್ತಿ ಇಲ್ಲದಿದ್ದರೂ ನಾರಾಯಣರಿಗೆ ಗುರುಪದೇಶವಾದ ನಂತರ ಎಲ್ಲ ಜ್ಞಾನಗಳ ನಿಧಿಯೂ ಸಹಜವಾಗಿಯೇ ಕೈವಶವಾಯಿತು.

ಸಾಕ್ಷಾತ್ ಭಗವಂತನೇ ಗುರುವಾಗಿ ತನ್ನನ್ನು ಅನುಗ್ರಹಿಸಿದ ಎಂದು ನಾರಾಯಣರು ಹೀಗೆ ಹೇಳಿದ್ದಾರೆ. ಪರಮಾತ್ಮಡು ಗುರುಡಾಯೇನು, ಜೀವಾತ್ಮಡು ಶಿಶುಡಾಯೇನು, ಘಟಮೇ ಮಠಮಾಯ ಚದಿವಿಂಚೆನು ಲೋಕಾರ್ಥಮು.

0: ಅವಧರಿಸು ಬಾ ಅಮರ ನಾರಾಯಣ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.

ಗಾಯನ ವಿದುಷಿ ಆರ್ ಚಂದ್ರಿಕಾ, ಎಚ್ ವಿ ಶ್ರುತಿ, ಶಿಲ್ಪಾ ಶಶಿಧರ್, ದಿಲೀಪ್ ಸಿಂಹ ಹಾಗೂ ಡಾಕ್ಟರ್ ಶೇಷಪ್ರಸಾದ್. ವಯಲಿನ್ ಸಿಎನ್ ತ್ಯಾಗರಾಜನ್ ಹಾಗೂ ಬಿಎಸ್ ಜ್ಯೋತ್ಸ್ನ. ವೀಣೆ ಎಂಆರ್ ಮಂಜುಳಾ. ಕೊಳಲು ಎನ್ ರಾಜಕಮಲ್. ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆಎಲ್ ರಾಜೇಶ್ವರಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ನಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
1: ಶ್ರೋತೃಗಳೇ, ಇದುವರೆಗೂ ಅವಧರಿಸುವ ಅಮರನಾರೇಯಣ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ನಾಳೆ ಬೆಳಗ್ಗೆ 8 ಗಂಟೆಗೆ ಮೂಡಿಬರಲಿದೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ
0: ಆಕಾಶವಾಣಿ. ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇನ್ನೀಗ ಪಿ ನಂದಿತಾ ಅವರ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿ ಸೌಮ್ಯ ರಾಮಚಂದ್ರನ್, ಮೃದಂಗ ಎಂ ಗುರುರಾಜ್. ಪಿ ನಂದಿತಾ ಅವರು ತಮ್ಮ ಹಾಡುಗಾರಿಕೆಯಲ್ಲಿ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಏರಾನ ಪೈ ತೋಡಿರಾಗ ಆದಿತಾಳ. ಡಿಲಿಸ್ನಸ್, ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಪಿ ನಂದಿತಾ. ಶಿ ಇಸ್ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಸೌಮ್ಯ ರಾಮಚಂದ್ರನ್, ಆನ್ ದ ಮೃದಂಗಂ ಎಂ ಗುರುರಾಜ್. ಟು ಬಿಗಿನ್ ವಿತ್ ಏರಾನ ಪೈ, ಸೆಟ್ಟು ತೋಡಿರಾಗ ಆದಿತಾಳ.

ಇನ್ನೀಗ ರಾಮ ಇಕನನ್ನು ಬ್ರೋವರಾದ ಶಹನರಾಗ ರೂಪಕತಾಳದಲ್ಲಿದೆ. ನೌ ಶಹನರಾಗ ರೂಪಕತಾಳ ರಾಮ ಇಕನನ್ನು ಬ್ರೋವರಾದ

ಇದುವರೆಗೂ ಪಿ ನಂದಿತಾ ಅವರ ಹಾಡುಗಾರಿಕೆಯಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿಗಳನ್ನು ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಸೌಮ್ಯ ರಾಮಚಂದ್ರನ್, ಮೃದಂಗ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's Carnatic Classical Music program. You just heard vocal rendition by P. Nandita. She presented compositions of Patnam Subramania Iyer. Accompanies were on the violin Soumya Ramachandran, on the mridangam M. Guru Raj. This program is a contribution of Akashvani Bengaluru, anytime, indie music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಅಬ್ ಆಪ್ ಸುನೆಂಗೆ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಕಾ ಹಿಂದೂಸ್ತಾನಿ ಸಿತಾರ ವಾದನ್, ರಾಗ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಝಾಲಾ, ವಿಲಂಬಿತ್ ಔರ್ ಧೃತಗತ್ ತೀನ್ ತಾಲ್ ಮೇ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸಾಟೆಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ, ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಝಾಲಾ, ವಿಲಂಬಿತ್ ಅಂಡ್ ಧೃತಗತ್ ಇನ್ ತೀನ್ ತಾಲ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಪಕ್ಕವಾದ್ಯ ಸಹಕಾರ ಉಷಾ ರಾಜಗೋಪಾಲ.

ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಈವರೆಗೂ ಕೇಳಿದ್ದು ಗೌಳಿ ಪಂತೂ ರಾಗ ಆದಿತಾಡದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆಯನ್ನು. ಈಗ ಕೇಳೋಣ ಗರ್ಭಪುರಿ ವಾಸರ್ ಅವರ ಒಂದು ರಚನೆಯನ್ನು, ಕಮಲಾಂಬನ ಕನ್ನಡ ರಾಗ ಆದಿತಾಳ.

ಕಮಲಾಂಬನ ಕನ್ನಡ ರಾಗ ಆದಿತಾಳದಲ್ಲಿ ಗರ್ಭಪುರಿ ವಾಸರ್ ಅವರ ಒಂದು ರಚನೆಯನ್ನು ಕೇಳಿದಿರಿ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ. ಇದನ್ನು ಮುಂದುವರೆಸುತ್ತಾ ಈಗ ಕೇಳೋಣ ನೀವಾಡನೆ ಗಾನ. ತ್ಯಾಗರಾಜರ ಈ ಕೃತಿ ಸಾರಂಗರಾಗ ಖಂಡಚಾಪುತಾಳದಲ್ಲಿದೆ.

ಸಾರಂಗರಾಗ ಖಂಡಚಾಪುತಾಳದಲ್ಲಿ ತ್ಯಾಗರಾಜರ ಕೃತಿಯನ್ನು ಕೇಳಿದೆವು. ಈಗ ಮುತುಸ್ವಾಮಿ ದೀಕ್ಷಿತರ ರಚನೆ ಶ್ರೀ ದಕ್ಷಿಣಾಮೂರ್ತೆ, ಶಂಕರಾಭರಣರಾಗ ಮಿಶ್ರ ಝಂಪೆ ತಾಳ.

ಮುತುಸ್ವಾಮಿ ದೀಕ್ಷಿತರ ರಚನೆಯನ್ನು ಕೇಳಿದೆವು. ಶಂಕರಾಭರಣ ರಾಗ ಮಿಶ್ರ ಜಂಪೆತಾಳದಲ್ಲಿ ನಿಬದ್ಧವಾಗಿತ್ತು. ಇಂದಿನ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಪೀಲು ರಾಗ ಏಕತಾಳದಲ್ಲಿರುವ ಒಂದು ಭಜನ್ ಅನ್ನು.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈವರೆಗೂ ವಿಜಯಲಕ್ಷ್ಮೀ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ.
1: ಇದು ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.